ಕಾರ್ಯಕ್ರಮಕ್ಕೆ ನೇಮಿಸಿದಹ ಸೀಲಂ ಆಸ್ಟ್ರೇಲಿಯಾ ಅನ್ನುವಂಥ ಕ್ರೀಡಾ ಆರಾಧನೆಯ ಉಳ್ಳೂರು ಪ್ರಕಾಶ್ಯ ಸಿಂಗಲ ಭಾಷಾವಿನ ಸಮಂತಿ ಮತ್ತು ಸಾಕ್ಷಿಯ ವಿಮಿಟ್ ಪಿವಿಸೆನ್ sbs.com.au/ಉಳ್ಳೂರು ಸ್ಟೇಟ್ಮೆಂಟ್ ಲೋಪುರ ಮೆನಿಸೋನ್ಗೆ ವಿಸ್ಮಿತ ತೊರತರು ಎಕಟಮಸುವನ ಸಮ್ಮಾನ ಲಾಭಿ ರೂಪವಾಹಿನಿ ವಾರ್ತಾ ಮೇ ವೆಡಿಸ್ಟಾನ ಡೇಟ್ ಲೈನ್ ಅಂಗಾರವಾದ ರಾತ್ರಿ 9:00 ಎಸ್ಬಿಎಸ್ ರೂಪವಾಹಿನಿಯನ್ ಸಹ ಆನ್ ಡಿಮ್ಯಾಂಡ್ ವಿತಿನ್ ಆಸ್ಟ್ರೇಲಿಯಾ ಎಕ್ಸ್ಪ್ಲೇನ್ಡ್ ನವ ಸಂಕ್ರಮಣ ಕ್ಯಾಂಟ್ ನಿವಾಸ ಸೌಖ್ಯ ರೆಕಿಯಾಸ ತವತ್ ಬಹುದೇ ಪಿಲಿಬಂದ ತೊರತರು ಸಮಗಿನ್ ಉದೌ ಕರಾಯ್ ಪಿವಿಸೆನ್ನ sbs.com.au/ಆಸ್ಟ್ರೇಲಿಯಾ ಎಕ್ಸ್ಪ್ಲೇನ್ಡ್ ವಿಶಿಷ್ಟ ಗುರುವರುಣ್ ಸಮವಿಟ್ಟಮ ಸಿಸುನ್ ದಿರಿಕನ್ವೀಮೆ ಕ್ರಮಸೋಯಮಿನ್ ಸಿಟಿ ಗುರುವರುಣ್ ಸಂಧ ವಿಷಯಮಾಲಾ ಬೆಳಗಸ್ವೋ ಅಂತರ್ಜಾಲ ಮಾಧ್ಯ ಎಸ್ಪಿಎಸ್ ಲರ್ನ್ sbs.com.au/learn ವಿತ್ ಪಿವಿಸೆನ್ನ ಸೀಕರಣಕ್ಕನು ಟೆಲಿಕಥಾಂತರ ಸಹ ಚಿತ್ರಪಟ ಒಬಗೆ ಜಂಗಮ ದುರ್ಕಥನೇನ್ ಸ್ಮಾರ್ಟ್ ಟಿವಿ ಮಗಿನ್ ಟ್ಯಾಬ್ಲೆಟ್ಗಿನ್ ಹೋ ಲ್ಯಾಪ್ಟಾಪ್ ಪರಿಗಣಿಕೆನ್ ನೋಮಿಲಿ ನರಮಣ್ಣ ಎಸ್ಪಿಎಸ್ ಆನ್ ಡಿಮ್ಯಾಂಡ್ ಆಪ್ ಡೌನ್ಲೋಡ್ ಕರ್ಗಣ್ಣ ಲವಪುರ ವಿವಿಧ ಸಂಗೀತ ರಟಾವಂಟ ನಿಧಾಸೆ ಸವಂದೆನ್ನ ಎಸ್ಬಿಎಸ್ ಚಿಲ್ ದೆನ್ ಎಸ್ಬಿಎಸ್ ಆಡಿಯೋ ಆಪ್ ವಿತಿನ್ ದೇಶೀಯ ಸಹ ಅಂತರ್ಜಾತಿಕ ಆಹಾರ ಪಾನ ಪಿಲಿಬಂದವ ವಿಜಯಾತ್ರ ಪುರಾಮ ಒಬ್ಬವಿಧ ರಸವತ್ ವಿಶೇಷಾಂಗ ಸಮೀಪಕರಣ ಎಸ್ಬಿಎಸ್ ಫುಡ್ ರೂಪವಾಹಿನಿಯ ತಿಸ್ತೊಂಗನಿ ನಾಳಿಕಾವೆನ್ ඔබ SBS සිංහල වැඩසටහන ප්‍රිය කරන කෙනෙක්ද? එන්න අපගේ Facebook පිටුව සමග සම්බන්ධ වෙයි. ඔබගේ අදහස් අප සමග බෙදා ගන්න. SBS Facebook පිටුවට like කරන්න. SBS සිංහල සේවය Facebook පිටුනොත්. Insight. අනිකයි කතා නොකරන මාතෘකා විවාද කිරීමට සමත් SBS හි සම්මානලාභී රූපවාහිනී කාලීන වැඩසටහන. SBS රූපවාහිනියෙන් අඟහරුවාදා රාත්‍රී 8:30 සහ on demand වෙතින්.